ಕ್ರೋಹಯಂದುವ ಕಾನಂಗ ಕುಲಾಪಾತ್ಮಯಾಯ ಭುಜಾಸಿಗ ಮಂಗಾತ್ಬಲಾತ್ಪಾನಪಾತಕಯೋ ಯಪುಪೂ ಬಂಜಾ ಮಂಗಾತ್ಮರೇಕ ಮಾಂಗ್ಯಾನ್ ನಾನಿ ನಿರಮ ಮಂಗ್ ರಾನ್ ನಿಕನ್ ತಂಗಾ ನಾವಗಾ.